ಕಾವುದಿನ ತಂದಿ ಗಿಣ್ಣ ತಂದಿ ಗಿಣ್ಣ ತಂದಿ ತರಗಡೆ ತಂದಿ ತರಗಡೆ ತಂದಿ ತರಗಡೆ ತಂದಿ.